ಕೌಶಲ್ಯಾನಂದನ ಭಗವಾನಕಿ, ಶ್ರೀ ದಶರಥನಂದನ ಭಗವಾನಕಿ, ಶ್ರೀ ಕೈಕೇಯಿ ನಂದನ ಭಗವಾನಕಿ, ಶ್ರೀ ಸುಮಿತ್ರಾನಂದನ ಭಗವಾನಕಿ, ಶ್ರೀ ಚಾರೋ ಭಯ್ಯನಕಿ, ಶ್ರೀ ಹನುಮಾನ್ಜಿ ಮಹಾರಾಜಕಿ, ಶ್ರೀರಾಮ ಜನ್ಮಭೂಮಿಕಿ, ಶ್ರೀ ಕೃಷ್ಣ ಜನ್ಮಭೂಮಿಕಿ, ಶ್ರೀ ಕಾಶೀ ವಿಶ್ವನಾಥಕಿ, ಶ್ರೀ ಅಯೋಧ್ಯಾಧಾಮಕಿ, ಶ್ರೀ ಸರಯೂ ಮಹಾರಾಣಿಕಿ, ಜಗದ್ಗುರು ಸ್ವಾಮಿ ಶ್ರೀ ರಾಮಾನಂದಾಚಾರ್ಯಜಿ ಮಹಾರಾಜಕಿ, ಗೋಸ್ವಾಮಿ ಶ್ರೀ ತುಳಸಿದಾಸಿ ಮಹಾರಾಜಕಿ, ಸಮಸ್ತ ಪೂರ್ವಾಚಾರ್ಯೋಕಿ, ಸರ್ವಸಂತ ವೈಷ್ಣವ ಭಗವಾನಕಿ, ಸತ್ಯ ಸನಾತನ

ಅಥವಾ ವಿಷ್ಣುಲೋಕೇ ಮಹೀಯತೆ ಅಥವಾ ದೇವೀ ಸಾಯುಜ್ಯಮಾಪ್ನುತೆ. ಭಗವತಿ ಅನಂತಕೋಟಿ ಬ್ರಹ್ಮಾಂಡ ನಾಯಿಕ, ದಿವ್ಯದೇವಿ ಭಗವತಿ ಚಂಡಿಕಾದೇವಿನಿ ದುರ್ಗಾದೇವಿನಿ ಸ್ತುತಿನ ಆ ಶ್ಲೋಕೋ ನುಜಿ ಪಾಠ ಕರೇಶೆ ಕೆ ಸಾಂಭಳೇಶೆ ಅಮ್ನ ಸಕಲ ಮನೋರಥ ಪೂರ್ಣ ಥಾಯ. ಅನೆ ವಿಷ್ಣುಲೋಕ್ ವೈಷ್ಣವೀ ಶಕ್ತಿ ದೇವಿ ಸಾಮೀಪ್ಯನೆ ಎ ಪ್ರಾಪ್ತ ಕರೇಶೆ ಅನೆ ಪಾಠ ಕರ್ನಾರ್ನು ಜಯ ಜಯ ಕಾರ್ ಥಾಯ.